0: ಕೂಡಿ ಚೇರುಂಕ ಚಹಬ್ ಕತೆ ಕೊಯೋ ಕದ ಬಾಮ್ ಕಡೆ ಕನ
1: ಎತೆ ಬಿಟಾ ಬಾಸ್ ಗಡಿ ನ್ಯಾಮ್ ಕಿದಾ
0: ಹೋಯ್ ಲೋಗನ್ ಹಿಜು ಮೇ ಲೋಗನ್ ದಲಾದೆ
1: ಹೆಂದಾ ಬಿಟಾ ಉನಾ ದು ಚಿತ್ ಫೋಡ್ ಗೆ ರೊಕ್ ರೊಕ್ ನೆಲೋ ಕನ ದಾ ಜಹಾಜ್ ಸಿ ಚಿತ್ತಾ
0: ದಾ ಜಹಾಜ್ ತೋ ಬಾಂಗ ಆಯು ಹಾವಡಾ ಪುಖಲ್ ಬಾಮ್ ನೆಲೇದ
1: ಓ ನುವಾ ಕೆ ಬಿನ್ ಖುಂಟಿ ತೆ ತಿಂಗೋ ಕನ
0: ಮಾ ಲೋಗನ್ ದಿಜೋ ಮೇ
1: ಹೆಂದಾ ಬಿಟಾ ಕಟಾ ಪಹಲ್ ದೋ ಬಾಬೇರ್ ತಕು ಜೀನ ಕದಾ
0: ಬಾಬೇರ್ ಮನೆ ಮೆಹನ್ ಬಾಬೇರ್ ತಕು ಜೀನ ಕದಾ ಹನೆ ಕೋಯೋಗ ಮೇ ಹನೆ ದುಖಿನ್ ಸೆ ಯಲ್ಯಾ ಮನೆ ಸೆ